ನನ್ನ ಅಲ್ಲ ಕಸಂ ಸನಾಯ ಬುಲಿ ಕಸಂ ಸನಾಯ ಬುಲಿ ಮಿಲ್ಯೋ ಇನ ಮಾ ಛಾ ಕಯಾ ಸು ಅಚ್ಛಾ ಮೀರ್ ಬೇವಸ್ ಕೇತಿ ಲಗಿ ತು ಅಜ ಹಾ ಇಹೋ ವಾಕ್ಯ ಜೋ ಪ್ಲೇ ನ ಥಿಂದೋ ಇನ ಲೈ ಸುಭಾಣಿ ತವಾ ಕೇ ಅಚನೋ ಪಂದೋ ಸಯ್ಯಾ ಸುಭಾಣಿ ಓ ಗಾನಾ ಬುದಂದಾ ಸಿ ಅಜಿ ಜಾ ಗಾನಾ ರೇಜಿ ವಜಂದಾ ನ ಸುಭಾಣಿ ನ ಜಾ ಗಾನಾ ಹಲಾಇಂದಾ ಸಿ ಸಯ್ಯಾ ಅಮಾನುಲ್ಲಾ ಟಗರ ಭಾಸಾ ಸಗಡ ಮೌಜೂದಾ ಮಿಠಾನಿ ಖಾ ಮಾ ಠೀಕ ಆ ಪ್ಯಾರಾ ಭಾ ತಾ ಅಮುದಾ ಕಿ ಆ ಮಜ਼ੇ ਮੇ ਖੁਸ਼ਬਾਸ਼।